ಡಬಮಗರಿಯನಂದ ಗರಿಸನಿ ದಪ ನಟ ಮಾಡುವಾರ್ತಿಲ್ಲ ಸರಿ ಗಮ ಪದ ಪಸ ಗರಿಸನಿ ದರಿಸನಿ ದಪ ದಪಮಗರಿಯನಂದ ಗರಿ ಸ ನಿ ದರಿ ಸ ನೀ